ಕೈಯೋಚನೆ ಜಿಗಿನೋ ಬನ್ನಾವು ಸಭವಾಯಿ ಉಚಾನಿ ಜಗಂ ಕೋಂ ಪ್ರಭಾವಾವು ಸಭವಾಯಿ ಬಜಾನ ಅಂತ ಜಾರ

ಶಬ್ದ ಕಿಂಗ್ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ್ದ ಕಿಂಗ್ ಶಿಲ್ಪ ಶಬ